ತತ್ರಿ ಗಿಡ ತಗ ತಗದಿತ್ತಲಾಂಗು ತಗ ತಗ ತಗ ತಗದಿತ್ತಲಾಂಗುದೋ ತಿರುದೋಂ ತಿರುತೋಂ ತಿಲ್ಲಾನ ತಿರುತಿಲ್ಲಾನ ತಿರುತಿಲ್ಲಾನ ತಿಲ್ ತಾನ ತಿರುತಿಲ್ಲಾನ ತಿರುತಿಲ್ಲಾನ ಸಾ ನಿಮಗಾದಿ ಸರಿ ನಿಮದ ದನಿಗ ಗಪ ಸಾ ಸನಿ ದಪ ಮಗ.